ಕೃಷ್ಣಾವತಾರಂ ಪ್ರಧಾನ ಲಕ್ಷ್ಯಂ ಸಾಧುರಕ್ಷಣ, ದುಷ್ಟ ಶಿಕ್ಷಣ, ಭಕ್ತರಕ್ಷಣ ಅನೇ ಮೂಡು ಪ್ರತಿನಲನು ಅವತಾರ ಲಕ್ಷ್ಯಂಗಾ ಚೇಸ್ಕು.

0: ಅಕ್ಟೋಬರ್ ನೌ ಮೀನಾ ನೌ ದನ್ ವೇಗೆ
1: ಜನ
0: ಪೇಲ್ ಬೇಟಿ ಜನ್ಮೆನಾಗಿ ಜನ ಕಂಸ ರಾಜನ ಮಾಲಂ ವೇಗೋ ಹಾಕಲಾಗೋ ಮಾರ್ವೇರಿ ಜಲ ಮಾವಗೋ ಕರ್ತಾಣಿ ಗೋಕುಳೇನ ಆತಾಣಿ ಆನ್ ದೇಕ ಓರ್ ಬಾಳ ಮಾಂಗ್ಲಿದೆ ಬಿಯಾಕಲಾಗೋ ಛೋರಿ ಚ ಏ ಬರ್ದ ಹಾಯ್ ಫೇರೋ ಕಂತು ಆಕಾಶೇನ್ ಫೇಕ್ದಿನ ಆಕಾಶೇನ್.